ಶಿವಾಯ ದುಷ್ಟ ದೈತ್ಯ ವಂಶ ಧೂಮಕೇತವೇ ನಮಃ ಶಿವಾಯ ಸೃಷ್ಟಿ ರಕ್ಷಣಾಯ ಧರ್ಮ ಸೇತವೇ ನಮಃ ಶಿವಾಯ ಅಷ್ಟಮೂರ್ತಿ

ಸೋಮಃ ಪರಿಸೃತಃ ಘೃತಂ ಮಧುವ್ಯನ್ವಾಜ್ಯಸ್ಯ ಹೋತರ್ಯಜ ಹೋತಾಯಕ್ಷನ್ನರಾಶಗ್ಗೇ ಸನ್ನನಗ್ನ ಹುಂಪತಿಗ್ಗೇ ಸುರಾಯಾಭೇಷಜಂ ಮೇಷಃ ಸರಸ್ವತೀಭಿಷಗ್ರಥೋನ ಚಂದ್ರ್ಯಶ್ವಿನೋರ್ವಪ ಇಂದ್ರಸ್ಯ ವೀರ್ಯಂ ಬದಾರೈರುಪವಾಕಾಭಿರ್ಭೇಷಜಂತೋಕ್ಮಾಭಿಃ ಪಯಃ ಸೋಮಃ ಪರಿಸೃತಃ ಘೃತಂ ಮಧುವ್ಯನ್ವಾಜ್ಯಸ್ಯ ಹೋತರ್ಯಜ ಹೋತಾಯಕ್ಷದಿಲೇಳಿತ ಆಜುಹ್ವಾ ನಃ ಸರಸ್ವತೀಮಿಂದ್ರಂ ಬಲೇನ ವರ್ಧಯನ್ ಋಷಭೇಣ ಗವೇಂದ್ರಿಯಮಶ್ವಿನೇಂದ್ರಾಯ ಭೇಷಜಂ ಯವೈಃ ಕರ್ಕಂಧೂಭಿರ್ಮಧೂಲಾಜೈರ್ನಮಾಸಾರಂಭಯಃ ಸೋಮಃ ಪರಿಸೃತಃ ಘೃತಂ ಮಧುವ್ಯನ್ವಾಜ್ಯಸ್ಯ ಹೋತರ್ಯಜ ಹೋತಾಯಕ್ಷದ್ಬರ್ಹಿ.

ಶಿವಾಯ ದುಷ್ಟ ದೈತ್ಯ ವಂಶ ಧೂಮಕೇತವೇ ನಮಃ ಶಿವಾಯ ಸೃಷ್ಟಿ ರಕ್ಷಣಾಯ ಧರ್ಮ ಸೇತವೇ ನಮಃ ಶಿವಾಯ ಅಷ್ಟಮೂರ್ತಿ

ಸಮಾಗಸಂ ಶತಾರಿತ್ರಾಗ್ಯಸ್ವಸ್ತಯೇ ಆನೋ ಮಿತ್ರವರುಣಘೃತೈರ್ಗವ್ಯೂತಿ ಮುಕ್ಷತಂ ಮಧ್ವಾರಜಾಗ್ನೇಸಿ ಸುಕ್ರತು ಪ್ರಬಾಹವಾಸಿ ಸೃತಂ ಜೀವಸೇನ ಆನೋ ಗವ್ಯೂತಿ ಮುಕ್ಷತಂ ಘೃತೇನ ಆಮಾಜನೇ ಶ್ರವಯತಂ ಯುವಾನಾಶ್ರುತಂ ಮೇ ಮಿತ್ರವರುಣಾ ವೇಮ ಶನ್ನೋ ಭವಂತು ವಾಜಿನೋ ಹವೇಷು ದೇವತಾ ತಾಮಿತದ್ರಾವಸ್ವರ್ಗಾಃ ಜಂಭಯಂತೋ ಹಿಮೃಗಗ್ನೇ ರಕ್ಷಾಗ್ನೇ ಸಿಸನೇಂ ಯಸ್ಮದ್ಯೂಯ ವನ್ನಮೀವಾಃ ತೇನೋ ಅರ್ವಂತೋ ಹವನಶ್ರುತೋ ಹವಂ ವಿಶ್ವೇ ಶೃಣ್ವಂತು ವಾಜಿನೋ ಮಿತದ್ರಾವಃ ಸಹಸ್ರಸಾ ಮೇಧಸಾ ಇವತ್ಮನಾ ಮಹೋ ಯೇ ಧನಗ್ನೇ ಸಮಿಥೇಷು ಜಭ್ರಿರೇ ವಾಜೇ ವಾಜೇವತ ವಾಜಿನೋ ನೋಧನೇಷು ವಿಪ್ರಾ ಅಮೃತಾರ್ದಜ್ಞಾಃ ಅಸ್ಯ ಮಧ್ವಃ ಪಿಬತ ಮಾದಯಧ್ವನ್ ದೃಪ್ತಾಯಾ ತಪಸಿಭಿರ್ದೇವಯಾನೈಃ ಸಮಿದ್ಧೋ ಅಗ್ನಿಃ ಸಮಿಧಾ ಸುಸಾಮಿದ್ಧೋ ವರೇಣ್ಯಃ ಗಾಯತ್ರೀ ಛಂದಾ ಇಂದ್ರಿಯಂತ್ರಿಯ ವಿರ್ಗೌರ್ವಯೋ ದಧುಃ ತನೂನ ಪಾಚ್ಯುಜಿವ್ರತಸ್ತನೂಪಾಶ್ಚ ಸರಸ್ವತೀ ಉಷ್ಣಿಹಾಚ್ಛಂದಾ ಇಂದ್ರಿಯಂದಿತ್ಯವಾಡ್ಗೌರ್ವಯೋ ದಧುಃ ಇಳಾಭಿರಗ್ನಿರೀಜ್ಯ ಸೋಮೋ ದೇವೋ ಅಮರ್ತ್ಯಃ ಅನುಷ್ಟುಪ್ಛಂದಾ ಇಂದ್ರಿಯಂ ಪಂಚಾವಿರ್ಗೌರ್ವಯೋ ದಧುಃ ಸುಬರ್ಹಿರಗ್ನಿಃ ಪೂಷನ್ವಾನ್ ಸ್ತೀರ್ಣಬರ್ಹಿರಮರ್ತ್ಯಃ ಬೃಹತೀಚ್ಛಂದಾ ಇಂದ್ರಿಯಂತ್ರಿವತ್ಸೋ ಗೌರ್ವಯೋ ದಧುಃ ದುರೋ ದೇವೀರ್ದಿಶೋ ಮಹೀರ್ಬ್ರಹ್ಮಾ ದೇವೋ ಬೃಹಸ್ಪತೀ ಪಂಕ್ತಿಶ್ಛಂದಾ ಇಹೇಂದ್ರಿಯಂ ದುರ್ಯವ

0: ಶೈಶಿರೇಣ ಋತುನಾ ದೇವಾಸ್ತ್ರಾಯ ಸ್ತ್ರಿಗ್ಣೇಶೇ ಮೃತಾಸ್ತುತಾಃ ಸತ್ಯೇನ ರೇವತಿ ಕ್ಷತ್ರಜ್ಞೇ ಹವಿರಿಂದ್ರೇವಯೋ ದಧುಃ ಹೋತಾಯ ಕ್ಷತ್ ಸಮಿಧಾಗ್ನಿಮಿಳಸ್ಪದೇಶ್ವಿನೇಂದ್ರಜ್ಞೇ ಸರಸ್ವತಿ ಮಜೋ ಧೂಮ್ರೋ ನ ಗೋಧೂಮೈಃ ಕುವಾಲೈರ್ಭೇಷಜಂ ಮಧು ಶಷ್ಪೈರ್ನ ತೇಜ ಇಂದ್ರಿಯಂ ಪಯಃ ಸೋಮಃ ಪರಿಸೃತಾ ಘೃತಂ ಮಧುವ್ಯಂತ್ವಾಜ್ಯಸ್ಯ ಹೋತರ್ಯಜ ಹೋತಾಯ ಕ್ಷತ್ತನೂ ನ ಪಾತ್ ಸರಸ್ವತೀಮವಿರ್ಮೇಷೋ ನ ಭೇಷಜಂ ಪಥಾ ಮಧುಮತಾ ಭರನ್ನಶ್ವಿನೇಂದ್ರಾಯ ವೀರ್ಯಂ ಬದಾರೈರುಪವಾಕಾಭಿರ್ಭೇಷಜಂತೋಕ್ಮಾಭಿಃ ಪಯಃ ಸೋಮಃ ಪರಿಸೃತಾ ಘೃತಂ ಮಧುವ್ಯಂತ್ವಾಜ್ಯಸ್ಯ ಹೋತರ್ಯಜ ಹೋತಾಯ ಕ್ಷನ್ನರಾಶಗ್ನೇ ಸನ್ನನಗ್ನ ಹುಂಪತಿಗ್ನೇ ಸುರಾಯಾಭೇಷಜಂ ಮೇಷಃ ಸರಸ್ವತಿಭಿಷಗ್ರಥೋ ನ ಚಂದ್ರ್ಯಶ್ವಿನೋರ್ವಪಾ ಇಂದ್ರಸ್ಯ ವೀರ್ಯಂ ಬದಾರೈರುಪವಾಕಾಭಿರ್ಭೇಷಜಂತೋಕ್ಮಾಭಿಃ ಪಯಃ ಸೋಮಃ ಪರಿಸೃತಾ ಘೃತಂ ಮಧುವ್ಯಂತ್ವಾಜ್ಯಸ್ಯ ಹೋತರ್ಯಜ ಹೋತಾಯ ಕ್ಷದಿಳೇಳಿತ ಆಜುಹ್ವಾ ನಃ ಸರಸ್ವತೀಮಿಂದ್ರಂ ಬಲೇನ ವರ್ಧಯನ್ ಋಷಭೇಣ ಗವೇಂದ್ರಿಯಮಶ್ವಿನೇಂದ್ರಾಯ ಭೇಷಜಂ ಯವೈಃ ಕರ್ಕಂಧೂಭಿರ್ಮಧೂಲಾಜೈರ್ನಮಾಸಾರಂ ಪಯಃ ಸೋಮಃ ಪರಿಸೃತಾ ಘೃತಂ ಮಧುವ್ಯಂತ್ವಾಜ್ಯಸ್ಯ ಹೋತರ್ಯಜ
1: ಹೋತಾಯಕ್ಷದ್ಬರ್ಹಿರೂರ್ಣಂ ಮೃದಭಿಷಂಗ್ನ ಸತ್ಯಭಿಷಜಾಶ್ವಿನಾಶ್ವ ಶಿಶುಮತಿಭಿಷಗ್ಧೇನುಃ ಸರಸ್ವತೀಭಿಷಕ್
0: ದುಃ ಇಂದ್ರಾಯ ಭೇಷಜಂ ಪಯಃ ಸೋಮಃ ಪರಿಸೃತಾ ಘೃತಂ ಮಧುವ್ಯಂತ್ವಾಜ್ಯಸ್ಯ ಹೋತರ್ಯಜ ಹೋತಾಯ ಕ್ಷದ್ದುರೋದಿಶ ಕವಶ್ಯೋ ನ ವ್ಯಜಸ್ವತೀರಶ್ವಿಭ್ಯಾನ್ನ ದುರೋದಿಶ ಇಂದ್ರೋ ನ ರೋದಾಸೀದುಘೇ ದುಹೇ ಧೇನುಃ ಸರಸ್ವತ್ಯಶ್ವಿನೇಂದ್ರಾಯ ಭೇಷಜಂ ಶುಕ್ರನ್ನ ಜ್ಯೋತಿರಿಂದ್ರಿಯಂ ಪಯಃ ಸೋಮಃ ಪರಿಸೃತಾ ಘೃತಂ ಮಧುವ್ಯಂತ್ವಾಜ್ಯಸ್ಯ ಹೋತರ್ಯಜ
1: ಹೋತಾಯ ಕ್ಷತ್ಸುಪೇಷಾ ಶೋಷೇನ ತಂದಿವಾಶ್ವಿನಾ ಸಮಂಜಾತೆ ಸರಸ್ವತ್ಯಾತ್ವಿಷಿಮಿಂದ್ರೇ ನಭೇಷಜಂ ಶ್ಯೇನೋ ನರಜಾ ಸಹೃದಾಶ್ರಿಯಾ ನಮಾಸಾರಂ ಪಯಃ ಸೋಮಃ ಪರಿಸೃತಾ ಘೃತಂ ಮಧುವ್ಯಂತ್ವಾಜ್ಯಸ್ಯ ಹೋತರ್ಯಜ ಹೋತಾಯ ಕ್ಷದ್ದೈವ್ಯಾ ಹೋತಾರಾಭಿಷಜಾಶ್ವಿನೇಂದ್ರನ್ನ ಜಾಗೃ ವಿಧಿವಾನಕ್ತನ್ನಭೇಷಜೈಃ ಶೂಷಗ್ನೇ ಸರಸ್ವತಿಭಿಷಕ್ಸೀಸೇನ ದುಃ ಇಂದ್ರಿಯಂ ಪಯಃ ಸೋಮಃ ಪರಿಸೃತಾ ಘೃತಂ ಮಧುವ್ಯಂತ್ವಾಜ್ಯಸ್ಯ ಹೋತರ್ಯಜ ಹೋತಾಯ ಕ್ಷತ್ತಿಸ್ರೋ ದೇವೀರ್ನಭೇಷಜಂತ್ರಯಸ್ತ್ರಿಧಾತಾ ವೋಪಸೋ ರೂಪಮಿಂದ್ರೇ ಹಿರಣ್ಯಯಾಮಶ್ವಿನೇಳಾನಭಾರಾತಿ ವಾಚಾ ಸರಸ್ವತೀ ಮಹ ಇಂದ್ರಾಯ ದುಃ ಇಂದ್ರಿಯಂ ಪಯಃ ಸೋಮಃ ಪರಿಸೃತಾ ಘೃತಂ ಮಧುವ್ಯಂತ್ವಾಜ್ಯಸ್ಯ ಹೋತರ್ಯಜ ಹೋತಾಯ ಕ್ಷತ್ಸುರೇತಾಸ ವೃಷಭನ್ನರ್ಯಾಪಸಂತ್ವಷ್ಟಾ ರವೀಂದ್ರಾಮಶ್ವಿನಾ ಭಿಷಜನ್ನ ಸರಸ್ವತೀಮೋಜೋ ನ ಜ್ಯೋತಿರಿಂದ್ರಿಯಂ ವೃಕೋ ನರ ಭಸೋಭಿಷಕ್ ಯಶಸ್ಸುರಾಯಾಭೇಷಜ್ಞಿಶ್ರಿಯಾ ನಮಾಸಾರಂ ಪಯಃ ಸೋಮಃ ಪರಿಸೃತಾ ಘೃತಂ ಮಧುವ್ಯಂತ್ವಾಜ್ಯಸ್ಯ ಹೋತರ್ಯಜ ಹೋತಾಯ ಕ್ಷದ್ವನಸ್ಪತಿಜ್ಞೇಶಮಿತಾರಜ್ಞೇಶತಕ್ರಾತುಂ ಭೀಮನ್ನ ಮನ್ಯುಜ್ಞೇ ರಾಜಾನಂ ವ್ಯಾಘ್ರನ್ನಮಸಾಶ್ವಿನಾ ಭಾಮಗ್ನೇ ಸರಸ್ವತೀಭಿಷಗೀಂದ್ರಾಯ ದುಃ ಇಂದ್ರಿಯಂ ಪಯಃ ಸೋಮಃ ಪರಿಸೃತಾ ಘೃತಂ ಮಧುವ್ಯಂತ್ವಾಜ್ಯಸ್ಯ ಹೋತರ್ಯಜ ಹೋತಾಯ ಕ್ಷದಗ್ನಿಗ್ಸ್ವಾಹಾಜ್ಯಸ್ಯ ಸ್ತೋಕಾನಾಗ್ಸ್ವಾಹಾ ಮೇಧಾಸಾಂ பிருத்க் ஸ்வாஹாச்சாகமஸ்விபியாக்யு ஸ்வாஹா மேஷக்ஞே சரஸ்வத்யை ஸ்வாஹா ரிஷபமிந்திராய சிக்ஞேஹாய சஹாஸ இந்திரியக்யு ஸ்வாஹாக்னின் நபே ஏஷஜக்யு ஸ்வாஹா சோமாமிந்திரியம் ஸ்வாஹேந்திரக்ஞே சுத்ராமாணக்ஞே சவிதாரம் வருணம் பிஷஜாம் பதிக்யு ஸ்வாஹா வனஸ்பதிம் பிரியம் வாதோ நபே ஏஷஜம் ஸ்வாஹா தேவா அஜ்யபாஜூஷாணோ அக்னிர்பேஷஜம் வயஸ் சோம பரிசுதா ஹிருதம் மதுவியன்வாஜ்யஸ்ய ஹோதர்யஜ
2: ஹோதாய க்ஷதஶ்வினௌச்சாகஸ்ய வபாயாமேதாஸோ ஜுஷேதாக்ஞே ஹவிர்ஹோதர்யஜ
0: ஹோதாய க்ஷத்சரஸ்வதீம் மேஷஸ்ய வபாயாமேதாஸோ ஜுஷதாக்ஞே ஹவிர்ஹோதர்யஜ ஹோதாய க்ஷதீந்திராமிருஷபஸ்ய வபாயாமேதாஸோ ஜுஷதாக்ஞே ஹவிர்ஹோதர்யஜ ஹோதாய க்ஷதஶ்வினௌ சர

0: ಚಿದಂಬರಂ ಸರ್ವಭೂತಪತಿಂ ಪರಾತ್ ಪರಮ ಪ್ರಮೇಯಮನೂಪಮಂ ಭೂಮಿವಾರಿ ನಭೋಹುತಾಶನ ಸೋಮಪಾಲಿತ ಸ್ವಾಕೃತಿಂ ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮಃ ವಿಶ್ವಸೃಷ್ಟಿವಿಧಾಯಿನಂ ಪುನರೇವ ಪಾಲನ ತತ್ಪರಂ ಸಂಹರಂತಮಥ ಪ್ರಪಂಚಮ ಶೇಷಲೋಕ ನಿವಾಸಿನಂ ಕ್ರೀಡಯಂತಮಹರ್ನಿಶಂ ಗಣನಾಥಯೂಥ ಸಮಾವೃತಂ ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮಃ ರುದ್ರಂ ಪಶುಪತಿಂ ಸ್ಥಾಣುಂ ನೀಲಕಂಠಮುಮಾಪತಿಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ಕಾಲಕಂಠಂ ಕಾಲಮೂರ್ತಿಂ ಕಾಲಾಗ್ನಿಂ ಕಾಲನಾಶನಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ನೀಲಕಂಠಂ ವಿರೂಪಾಕ್ಷಂ ನಿರ್ಮಲಂ ನಿರುಪದ್ರವಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ವಾಮದೇವಂ ಮಹಾದೇವಂ ಲೋಕನಾಥಂ ಜಗದ್ಗುರುಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ದೇವದೇವಂ ಜಗನ್ನಾಥಂ ದೇವೇಶಂ ಋಷಭಧ್ವಜಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ಅನಂತಮವ್ಯಯಂ ಶಾಂತಂ ಅಕ್ಷಮಾಲಾಧರಂ ಹರಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ಆನಂದಂ ಪರಮಂ ನಿತ್ಯಂ ಕೈವಲ್ಯಪದಕಾರಣಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ಸ್ವರ್ಗಾಪವರ್ಗದಾತಾರಂ ಸೃಷ್ಟಿಸ್ಥಿತ್ಯಂತಕಾರಿಣಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ವಸಿಷ್ಠ ಉವಾಚ ಮಾರ್ಕಂಡೇಯ ಕೃತಂ ಸ್ತೋತ್ರಂ ಯಃ ಪಠೇತ್ ಶಿವಸನ್ನಿಧೌ ತಸ್ಯ ಮೃತ್ಯುಭಯಂ ನಾಸ್ತಿ ಸತ್ಯಂ ಸತ್ಯಂ ವದಾಮ್ಯಹಂ ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ
1: ಓಂ ನಮಃ ಶಿವಾಯ ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್ ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್ ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್ ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ ಪ್ರೋಗ್ರಾಮ್ಸ್ ಇನ್ ಲ್ಯಾಂಗ್ವೇಜಸ್ ಅದರ್ ದ್ಯಾನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶೈವಲಹರಿ ಆಸ್ ಎ ರಿಸಲ್ಟ್ ಆಫ್ ದೀಸ್ ಚೇಂಜಸ್ ದೇರ್ ವಿಲ್ ಬಿ ಸಮ್ ಅಡ್ಜಸ್ಟ್ಮೆಂಟ್ಸ್ ಟು ಪ್ರೋಗ್ರಾಮ್ ಟೈಮಿಂಗ್ಸ್ ವಿ ಟ್ರಸ್ಟ್ ದಟ್ ಯು ವಿಲ್ ಕೈಂಡ್ಲಿ ಅಕ್ಸೆಪ್ಟ್ ದೀಸ್ ಶೆಡ್ಯೂಲ್ ಚೇಂಜಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೇಷನ್ಸ್ ವಿ ಆಲ್ಸೋ ರಿಕ್ವೆಸ್ಟ್ ಯು ಟು ಎನ್ಕರೇಜ್ ಯುವರ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಟು ಲಿಸನ್ ಟು ಆ್ಯಂಡ್ ಬೆನಿಫಿಟ್ ಫ್ರಮ್ ಅವರ್ ರೇಡಿಯೋ ಸರ್ವಿಸಸ್ ಓಂ ನಮಃ ಶಿವಾಯ್.